so ye can fool ye shrow ye show and your yum yeni so near why ye a day and my yen already any so yanda was here na ye yitia fo ye ni wa ya na ye ye bonia ye enterwade ye da wase ye ni ye tiefo nyina ye ni ye dofo nyina e da wase empo erwade ye da wase se ya tanfo etiase na wodi won ani behunu ni erwade wo ye ye ni ne wo be ye ye ni wodi won aso bete erwade ne wo ya ma ye na ashiwomo na ayoma shi na ashawu nyankopon ani onyam yada wase ye shewa ni onyam ye maudin so wo bebi odi ye firi bebi odi abedru enka ye nso ye ne hwan na den ani ye fie yada wase yada wase vaida mama anti biada wase amalenda ni kunu ni ne ma ni kunu dofo ene ne ma eda wase ama Millicent ni na busu eda wase na na ye nya akwa jima ni na busu eda wase abina abina frempoma ni ne ma ni nananom eda wase